ಕಾಲ ದೆತ್ತ ದೆತ್ತ ದೆತ್ತ ದೆತ್ತ ದೆತ್ತ ದೆತ್ತರಗಡದಕ್ಕೆ ದೆರಗಡದಕ್ಕೆ ದೆರಗಡದಕ್ಕೆ ದಾಗಡದ ದೆತ್ತ ದೆತ್ತ ದೆತ್ತ ದೇನ ದೇನತ ದೆತ್ತ ದೆತ್ತ ದೇನ ದೇನ ದೇನ ದೇ ದಿನ ದೇನ ದೇ ದೇನ ದೇನ ದೇನ ದೇ ದಿನ ದೇನ ದೇ ದೇನ ದೇನ ದೇ ದೇನ ದೇನ ದೇ ದಿನ ದೇನ ದೇ ದೇನ ದೇನ ದೇನ ದೇ ದಿನ ದೇನ ದೇ ದೇನ ದೇನ ದೇ ದೇನ ದೇನ ದೇ ದಿನ ದೇನ ದೇ ದೇನ ದೇನ ದೇ ದೇನ ದೇನ ದೇ ದಿನ ದೇನ ದೇ ದೇನ ದೇನ ಕಡದಕ್ಕೆ ದರಗಡ ದರಗಡದಕ್ಕೆ ದೇ ದರಗಡದಕ್ಕೆ ದರಗಡದಕ್ಕೆ ದಾಗಡದ ದೇತ್ತ ದೇತ್ತ ತಗದಿಕತದ ದೇತ್ತ ದೇತ್ತ ದರಗಡದಕ್ಕೆ ದರಗಡದಕ್ಕೆ ದಾಗಡದ ದೇತ್ತ ದೇತ್ತ ತಗದಿಕ ತರಕ ತಗದಿ ತಗದಿ ದೇತ್ತ ದೇತ್ತ ದರಗಡದಕ್ಕೆ ದರಗಡದಕ್ಕೆ ದರಗಡದಕ್ಕೆ ದೇನ ದೇ ದೇನ ದೇ ನಾ ದೇ ದೇ ನಾ ದೇ ದೇ ನಾ ದೇ ನಾ ದೇ ದೇನ ದೇನ ದೇ ದೇನ ದೇ ಕಡದಕ್ಕೆ ತರಗಡದಕ್ಕೆ ತರಗಡದಕ್ಕೆ ತರಗಡದಕ್ಕೆ ತರಗಡದಕ್ಕೆ ತರಗಡದಕ್ಕೆ ತರಗಡದಕ್ಕೆ ತರಗಡದಕ್ಕೆ ತರಗಡದಕ್ಕೆ ತರಗಡದಕ್ಕೆ ತರಗಡದಕ್ಕೆ ತರಗಡದಕ್ಕೆ ತರಗಡದಕ್ಕೆ ತರಗಡದಕ್ಕೆ ತರಗಡದಕ್ಕೆ ತರಗಡದಕ್ಕೆ ತರಗಡದಕ್ಕೆ ತರಗಡದಕ್ಕೆ ತರಗಡದಕ್ಕೆ ತರಗಡದಕ್ಕೆ ತರಗಡದಕ್ಕೆ ತರಗಡದ